0: ओम नमः शिवाय।
1: यू आर लिसनिंग टू शैवम डॉट ऑर्ग रेडियो, द 24/7 स्पिरिचुअल चैनल फ्रॉम शैवम डॉट ऑर्ग।
2: श्री सिद्धांत शिखामणि गुरुकारुण्य स्थल
3: विश्वेशलिंग संभूतम् विश्वविद्याविबोधकम् विश्ववंद्यम् सदा वंदे विश्वाराध्यम् जगद्गुरुम्। काशी ज्ञान सिंहासनद आदि जगद्गुरु विश्वाराध्यरन्ने मोदल माडिकोंडु ವಿಶ್ವೇಶ್ವರ ಶಿವಾಚಾರ್ಯ ಪರ್ಯಂತವಾದ ಗುರು ಪರಂಪರೆಗೆ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಪ್ರವಚನಕಾರರಾದ ಷಟಸ್ಥಲ ಬ್ರಹ್ಮಿ ಮಲಯ ಶಾಂತಮುನಿ ಶಿವಾಚಾರ್ಯ ಸ್ವಾಮಿಗಳವರೇ, ಸ್ವಾಮಿ ಶಿವಾನಂದರೇ, ಕಲಾಕಾರರೇ, ನಂದಿಹಳ್ಳಿ ಗ್ರಾಮದ ಭಜನಾ ಮಂಡಲದ ಸಮಸ್ತ ಸದ್ಭಕ್ತರೇ, ಕೊಟ್ಟೂರಿನ ಹಾಗೂ ನೆರೆಹೊರೆಯ ಗ್ರಾಮಗಳಿಂದ ಬಂದಿರುವ ಸಮಸ್ತ ಸದ್ಭಕ್ತರೇ ಹಾಗೂ ತಾಯಂದರೇ, ಶ್ರಾವಣ ಮಾಸದ ಈ ಪವಿತ್ರವಾದ ತಪೋನುಷ್ಠಾನದ ಜೊತೆಗೆ ಶ್ರೀ ಸಿದ್ಧಾಂತ ಶಿಖಾಮಣಿಯ ಪ್ರವಚನಗಳನ್ನು ಕೂಡ ನೀವು ಕೇಳ್ತಾ ಬರ್ತಾ ಇದ್ದೀರಿ. ಸಿದ್ಧಾಂತ ಶಿಖಾಮಣಿ ನಿಮ್ಮ ಜೀವನದೊಳಗೆ ಎಂದೂ ಆರದೇ ಇರುವಂತಹ ಒಂದು ಬೆಳಕನ್ನು ಕೊಡುವಂತಹ ಒಂದು ಸ್ವಯಂ ಪ್ರಕಾಶವಾದ ಮಣಿಯೇ ಇದು ಸಿದ್ಧಾಂತ ಶಿಖಾಮಣಿ. ಇಂಥ ಸಿದ್ಧಾಂತ ಶಿಖಾಮಣಿಯನ್ನ ಜಗದ್ಗುರು ರೇಣುಕ ಭಗವತ್ಪಾದರು ಮಹಾಮಹಿಮಾಶಾಲಿಯಾದ ಅಗಸ್ತ್ಯ ಮಹರ್ಷಿಯನ್ನು ನಿಮಿತ್ತ ಮಾಡಿಕೊಂಡು ಜಗತ್ತಿನ ಸಮಸ್ತ ಮಾನವರನ್ನು ಕುರಿತು ಉಪದೇಶ ಮಾಡಿರುವಂತಹ ದಿವ್ಯ ಗ್ರಂಥವೇ ಇದು ಸಿದ್ಧಾಂತ ಶಿಖಾಮಣಿ. ಈ ಸಿದ್ಧಾಂತ ಶಿಖಾಮಣಿಯ ಮೂರು ಸ್ಥಳಗಳನ್ನು ದಾಟಿ ಈಗ ನಾಲ್ಕನೇ ಸ್ಥಳಕ್ಕೆ ನೀವು ಬರ್ತಾ ಇದ್ದೀರಿ. ಪಿಂಡಸ್ಥಳ, ಪಿಂಡಜ್ಞಾನಸ್ಥಳ, ಸಂಸಾರ ಹೇಯ ಸ್ಥಳವನ್ನು ಮುಗಿಸಿ ಇವತ್ತ ಗುರುಕಾರುಣ್ಯ ಸ್ಥಳವನ್ನು ಸ್ವಾಮಿಗಳವರು ಪ್ರಾರಂಭ ಮಾಡಿದ್ದಾರೆ. ಈ ಸಂಸಾರದಲ್ಲಿ ಜನ್ಮ ತಾಳಿರುವಂತಹ ಪ್ರತಿಯೊಬ್ಬ ಪ್ರಾಣಿಗನೂ ಕೂಡ ಈ ದುಃಖದಿಂದ ಮುಕ್ತಿಯನ್ನು ಪಡೆಯಬೇಕನ್ನುವಂಥ ಇಚ್ಛೆ ಪ್ರತಿಯೊಬ್ಬರಿಗೂ ಕೂಡ ಆಗ್ತಾ ಇದೆ. ದುಃಖದಿಂದ ಮುಕ್ತಿಯನ್ನು ಪಡಿಬೇಕಾದ್ರೆ ಅದನ್ನು ನಾವು ಯಾರನ್ನು ಆಶ್ರಯಿಸಬೇಕು, ಯಾರ ಉಪದೇಶವನ್ನು ನಾವು ಶ್ರವಣ ಮಾಡಬೇಕು ಅನ್ನುವಂತಹ ಪ್ರಸಂಗ ಬಂದಾಗ ಉಪನಿಷತ್ತು ನಮಗೆ ಹೇಳ್ತಾ ಇದ್ದಾವೆ, ತದ್ವಿಜ್ಞಾನಾರ್ಥಂ ಸ ಗುರುಮೇ ವಾವಿಗಚ್ಚೇತ್ ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ಸ ಗುರುಮೇ ವಾವಿಗಚ್ಚೇತ್, ಈ ತತ್ವವನ್ನು ತಿಳ್ಕೋಬೇಕಾದ್ರೆ, ಈ ದುಃಖದಿಂದ ಮುಕ್ತಿಯನ್ನು ಪಡೆಯಬೇಕಾದ್ರೆ ಅದನ್ನು ಪ್ರಾಪ್ತ ಮಾಡಿಕೊಂಡಿರತಕ್ಕಂತಹ ಸದ್ಗುರುಗಳಿಗೇನೆ ಶರಣಾಗತರಾಗಬೇಕನ್ನುವಂಥ ಮಾತನ್ನು ಉಪನಿಷತ್ತುಗಳು ಹೇಳ್ಕೊಂಡು ಬರ್ತಾ ಇದ್ದಾರೆ. ಅದೇ ಮಾತನ್ನೇ ಸಿದ್ಧಾಂತ ಶಿಖಾಮಣಿಯು ಕೂಡ ಬಹಳ ಸ್ಪಷ್ಟವಾಗಿ ತಿಳಿಪಡಿಸ್ತಾ ಇದೆ. ಈ ಜಿಜ್ಞಾಸುಹು ಸರ್ವದೋಷ ಧ್ವಂಸಕರಂ ತಥೋ ವಿವೇಕ ಸಂಪನ್ನ ವಿರಾಗಿ ಶುದ್ಧ ಮಾನಸ ಜಿಜ್ಞಾಸು ಸರ್ವ ಸಂಸಾರ ದೋಷ ಧ್ವಂಸಕರಂ ಶಿವಂ. ಇಲ್ಲಿ ಗುರುವಿನ ಹಾಗೂ ಶಿಷ್ಯರ ಸಂಬಂಧವನ್ನು ಹೇಳೋಕ್ಕಿಂತಲೂ ಪೂರ್ವದೊಳಗ ಇವರಿಬ್ಬರ ಯೋಗ್ಯತೆಯನ್ನ ಇವರಿಬ್ಬರ ಲಕ್ಷಣಗಳನ್ನ ಇಲ್ಲಿ ತಿಳಿಯಪಡಿಸ್ತಾರೆ. ಸಾಮಾನ್ಯವಾಗಿ ಪ್ರಪಂಚದಲ್ಲಿ ಅನೇಕ ಸಂಬಂಧಗಳಿದ್ದಾವೆ. ಪಿತಾ ಪುತ್ರರ ಸಂಬಂಧ, ಸತಿ ಪತಿಗಳ ಸಂಬಂಧ, ಮಿತ್ರ ಮಿತ್ರರ ಸಂಬಂಧ, ಅಣ್ಣ ತಮ್ಮಂದಿರ ಸಂಬಂಧ, ಇವೆಲ್ಲ ಸಂಬಂಧಗಳು. ಸಂಬಂಧ ಈ ಶಬ್ದದ ಅರ್ಥ ಏನು? ನಿಮ್ಮನೆಗೆ ಯಾರಾದರೂ ನಿಮ್ಮ ಮಿತ್ರರು ಬಂದಾಗ, ಯಾರಾದರೂ ಹೊಸ ಜನರು ನಿಮ್ಮ ಮನೆಯಲ್ಲಿ ಕಂಡ್ರೆ ಆತ ಕೇಳ್ತಾನೆ ನಿಮಗೆ ಇವರು ಯಾರು ಅಂತ. ಅವಾಗ ಇವರು ನಮ್ಮ ಸಂಬಂಧಿಗಳು ಅಂತ ತಿಳ್ಕೊಂಡು ಹೇಳ್ತಾರೆ. ಅಂದ್ರೆ ಸಂಬಂಧ ಅವರಿಗೆ ನಿಮಗೆ ಯಾವ ರೀತಿ ಸಂಬಂಧ ಆಯ್ತು? ಏನಾದರೂ ಕೊಟ್ಟ ಸಂಬಂಧ ಆಗಿರ್ತದೆ, ಏನಾದರೂ ತೆಗೆದುಕೊಂಡ ಸಂಬಂಧ ಆಗ್ತದೆ. ಅದಕ್ಕೆ ಸಂಬಂಧ ಲೋಕದೊಳಗೆ ಎಷ್ಟು ಸಂಬಂಧಗಳದಾವೆ? ಗುರು ಶಿಷ್ಯರ ಸಂಬಂಧವನ್ನು ಬಿಟ್ಟು ಉಳಿದ ಎಷ್ಟು ಸಂಬಂಧಗಳದಾವೆ? ಆ ಸಂಬಂಧಗಳೆಲ್ಲ ಅವು ಬಂಧನಕಾರಿಗಳಾಗಿರ್ತಕ್ಕಂಥ ಸಂಬಂಧಗಳು ಅಂತ. ಅದಕ್ಕೆ ಸಂಬಂಧ ಈ ಶಬ್ದದ ಅರ್ಥ ಸಮ್ಯಕ್ ಬಂಧ ಸಂಬಂಧ ಅಂದ್ರೆ ಬಹಳ ಚೆನ್ನಾಗಿ ಕಟ್ಟಲ್ಪಟ್ಟಂತಹದ್ದು ಗಂಟು ಅಂತಾರೆ ಇದಕ್ಕೆ. ಲಗ್ನವಾಗುವ ಕಾಲಕ್ಕೆ ನಿಮಗೆ ಬ್ರಹ್ಮ ಗಂಟು ಅಂತ ಆಗ್ತಾರ. ವರ ಹಾಗೂ ಕನ್ಯೆಯರ ವಸ್ತ್ರವನ್ನು ತೆಗೆದುಕೊಂಡು ಗಂಟು ಹಾಕ್ತಾರ. ಏನು ಮಾಡಿದ್ರು? ಚೆನ್ನಾಗಿ ಬಂಧನ ಮಾಡಿದ್ರು, ಸಂಬಂಧವನ್ನು ಮಾಡಿದ್ರು ಅಂತ. ಅಂದಾಗ ಇಲ್ಲೇ ಹೊರಗೆ ವಸ್ತ್ರದ ಗಂಟಾದ್ರೂ ಕೂಡ ಒಳಗ ಮನಸ್ಸಿನ ಗಂಟುಗಳಾಗ್ತಾ ಇದ್ದಾವೆ, ಸಮ್ಯಕ್ ಬಂಧನ ಆಗ್ತದ. ಆ ಬಂಧನದಿಂದ ಬಿಡುಗಡೆ ಮಾಡಿಕೊಂಡು ಹೋಗೋದು ಬಹಳಷ್ಟು ಕಷ್ಟ ಆಗ್ತದೆ. ಈ ಜೀವನದೊಳಗೆ ಆ ಬಂಧನದಿಂದ ಬಿಡುಗಡೆ ಮಾಡಿಕೊಳ್ಳೋದು ಸಾಧ್ಯವೇ ಆಗದು. ಅದಕ್ಕೆ ಬಿಡಿಸಿಕೊಳ್ಳಲಿಕ್ಕೆ ಸಹಜವಾಗಿ ಬಾರದೇ ಇರುವಂತಹ ಏನು ಈ ಲೌಕಿಕವಾಗಿರ್ತಕ್ಕಂಥ ಬಂಧಗಳದಾವೆ, ಇವೆಲ್ಲವಳು ಕೂಡ ಸಂಬಂಧ ಸಂಬಂಧ ಅಂತ ಕರ್ಕೊಂಡ್ಬಂದ. ಈ ಎಲ್ಲ ಸಂಬಂಧದಿಂದ ನಾವು ಮುಕ್ತರಾಗಬೇಕಾದ್ರೆ ನಾವು ಗುರುವಿನ ಸಂಬಂಧವನ್ನು ಮಾಡಿಕೋಬೇಕು ಅಂತ. ಹಾಗಾದರೆ ಗುರು ಸಂಬಂಧ ನಮಗಾಗಬೇಕಾದ್ರೆ ನಮ್ಮಲ್ಲಿ ಏನು ಯೋಗ್ಯತೆ ಬೇಕು? ನೀವು ಸಾಮಾನ್ಯವಾಗಿ ಒಂದು ವರ ಒಂದು ಕನ್ಯೆಯನ್ನು ಸಂಬಂಧ ಮಾಡಬೇಕಾದ್ರೆ ಬಹಳಷ್ಟು ನೋಡ್ತೀರಿ. ಏನ್ ನೋಡ್ತೀರಿ? ಗುಣಗಳನ್ನು ನೋಡ್ತೀರಿ ಮೊಟ್ಟ ಮೊದಲು. ಜ್ಯೋತಿಷ್ ಶಾಸ್ತ್ರ ದೃಷ್ಟಿಯಿಂದ ಅವರ ಜನ್ಮ ಹೆಸರಿನ ಮೇಲೆ, ಕುಂಡಲಿಯ ಮೇಲೆ ಗುಣಗಳು ಎಷ್ಟು ಕೂಡ್ತವೆ? ಸಾಮಾನ್ಯವಾಗಿ ಶಾಸ್ತ್ರದಲ್ಲಿ 36 ಗುಣಗಳನ್ನು ಬರೆದಾರೆ. 36 ಗುಣಗಳು ಕೊಡೋದು ಬಹಳ ಕಷ್ಟ ಅಂತ ತಿಳ್ಕೊಂಡು ಅವ್ರು ಏನ್ ಮಾಡ್ಯಾರಪ್ಪ ಅಂದ್ರೆ ಅರ್ಧ ಕನ್ಸೆಷನ್ ಕೊಟ್ಟುಬಿಟ್ಟಾರ. ನೀವು 36 ಕೂಡಿದ್ರೆ ಬಹಳ ಚಲೋ, ಅಕಸ್ಮಾತ್ 36 ಕೂಡದೆ ಇದ್ರ 18 ಗುಣ ಕೂಡಿದ್ರು ಕೂಡ ಲಗ್ನ ಮಾಡ್ಲಿಕ್ಕೆ ಅಡ್ಡಿ ಇಲ್ಲ ಅಂತ ಅರ್ಧ. ಇನ್ನು ಅರ್ಧಕ್ಕಿಂತ ಕಡಿಮೆ ಅಂದ್ರೆ ಮಾಡಬೇಡ್ರಿ ಅಂತ ಶಾಸ್ತ್ರ ಹೇಳ್ತದೆ. ನೀವು ಮಾಡಬೇಕು ಅನ್ನಂಗಿದ್ರೆ ಹಂಗಾರ ಏನಾರ ಸ್ವಲ್ಪ ಚೇಂಜ್ ಮಾಡಿಕೊರಿ, ಹೆಸರ ಚೇಂಜ್ ಮಾಡ್ರಿ, ಏನಾರ ಮಾಡ್ರಿ, ಒಟ್ಟು ಗುಣ ಕೂಡಿಸಿ ಮಾಡ್ರಿ ಅಂತ ಶಾಸ್ತ್ರ ಹೇಳ್ತದೆ. ಸಾಮಾನ್ಯವಾಗಿ ಲೌಕಿಕವಾದ ಸಂಬಂಧವನ್ನು ಮಾಡಬೇಕಾದಾಗ ನಾವು ಗುಣಗಳನ್ನು ನೋಡ್ತೀವಿ. ಎಷ್ಟು ಗುಣಗಳದಾವೆ? ಹೇಗೆ ಗುಣಗಳು ಸಂಬಂಧಕ್ಕೆ ಬಹಳ ಮುಖ್ಯ, ಗಣಗಳು ಸಂಬಂಧಕ್ಕೆ ಬಹಳ ಮುಖ್ಯ. ದೇವಗಣ, ಮನುಷ್ಯಗಣ, ರಾಕ್ಷಸಗಣ ಅಂತ ತಿಳ್ಕೊಂಡು ಗಣಗಳನ್ನು 3 ಮಾಡಿದ್ದಾರೆ. ಅದಕ್ಕೆ ಯಾವ್ಯಾವ ಗಣದವರು ಕೊಡಿಸ್ತಾರಂದ್ರೆ ಮನುಷ್ಯಗಣಕ್ಕೆ ಮನುಷ್ಯ ಗಣ ಕುಡಿದ್ರೆ ಬಹಳ ಚಲೋ, ದೇವಗಣಕ್ಕೆ ದೇವಗಣ ಕುಡಿದ್ರೆ ಬಹಳ ಚಲೋ, ರಾಕ್ಷಸಗಣಕ್ಕೆ ರಾಕ್ಷಸಗಣ ಕುಡಿದ್ರೆ ಬಹಳ ಚಲೋ ಅಂತ. ಮತ್ತೆ ರಾಕ್ಷಸ ಗಣಕ್ಕೆ ಮನುಷ್ಯ ಗಣ ಕೂಡಿರಪ್ಪ ಅಂದ್ರೆ ಅವು ಜಗಳ ನಡೀತವೆ. ಅದಕ್ಕಾಗಿ ನಾವು ಒಂದು ಸಂಬಂಧ ಮಾಡಬೇಕಾದ್ರೆ ಗಣ ಗುಣ ಇವುಗಳನ್ನ ನೋಡಿಕೊಂಡು ಸಂಬಂಧ ಮಾಡ್ತೀವಿ. ಯಾಕಂದ್ರೆ ಇಂದು ಮಾಡಿರುವಂತ ಸಂಬಂಧ ಇದು ಸಾಯಿವರೆಗಿರುವಂತ ಸಂಬಂಧ ಅಂತ ತಿಳ್ಕೊಂಡು ನಾವು ಬಹಳಷ್ಟು ಕಾಳಜಿ ವಹಿಸಿ ಸಂಬಂಧಗಳನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಹೇಗೆ ಲೋಕದೊಳಗೆ ಸಂಬಂಧ ಮಾಡಬೇಕಾದ್ರೆ ಗುಣಗಳನ್ನು ಪರೀಕ್ಷೆ ಮಾಡ್ತೀರಿ, ಹಾಗೆ ಗುರು ಹಾಗೂ ಶಿಷ್ಯರ ಸಂಬಂಧವಾಗಬೇಕಾದ್ರೂ ಕೂಡ ಗುರು ತನ್ನ ಹತ್ತಿರ ಬಂದಿರತಕ್ಕಂಥ ಶಿಷ್ಯನನ್ನ ತನ್ನ ಶಿಷ್ಯ ಅನ್ಬೇಕಾದ್ರೆ ಅವನು ಕೂಡ ಕೆಲವೊಂದು ಪರೀಕ್ಷೆಗಳನ್ನು ಮಾಡ್ತಾನೆ. ಹಾಗಾದ್ರೆ ಯಾವ ಇರಬೇಕು ಅಂದ್ರೆ ಅದು ಹೇಳ್ತಾರ ಅವರು, ತತೋ ವಿವೇಕ ಸಂಪನ್ನ ವಿರಾಗಿ ಶುದ್ಧ ಮಾನಸ ಜಿಜ್ಞಾಸು, ಇವು ನಾಲ್ಕು ಗುಣಗಳನ್ನು ಗುರುಗಳು ಮೊಟ್ಟ ಮೊದಲು ಪರೀಕ್ಷೆ ಮಾಡ್ತಾರೆ. ಮೊದಲನೇ ಗುಣ ಯಾವುದು ಅಂದ್ರೆ ಶುದ್ಧಾಂತಃಕರಣಿ ವದಾನ ಇಲ್ಲೋ ಮೊದಲನೇದು, ಅಂದ್ರೆ ಪಿಂಡಸ್ಥಲ ದಾಟಿ ಬಂದಾನೋ ಇಲ್ಲೋ ಮೊದಲನೇದು ಶುದ್ಧಾಂತಃಕರಣಿ.

ದೇವರ ಕಡೆಗೆ ಇಟ್ಟಾಗ ಅದಕ್ಕೆ ನಾವು ಭಕ್ತಿ ಅಂತ ಕರ್ಕೊಂಡು ಬರ್ತೀವಿ ಅಂದಾಗ ಸಂಸಾರದಲ್ಲಿಟ್ಟಿರುವಂತಹ ಪ್ರೀತಿಯನ್ನು ಇವ ಬಿಟ್ಟು ಈ ಕಡೆ ಬರ್ಲಿಕ್ಕೆ ತಯಾರದಾನ ಇಲ್ಲ ಅನ್ನೋದನ್ನು ಪರೀಕ್ಷೆ ಮಾಡೋ ಸಲುವಾಗಿ ಅದಕ್ಕೆ ವಿರಾಗ ಅಂತ ಕರೀತಾರೆ. ಇವು ಮೂರದ್ರ ಜೊತೆಗೆ ಇನ್ನೊಂದೇನು ಬೇಕೇನ ಬಂದ್ರೆ ಅದಕ್ಕೆ ಜಿಜ್ಞಾಸುಹು ಅಂದ್ರೆ ಜ್ಞಾನವನ್ನು ಪಡಿಬೇಕನ್ನುವಂಥ ಉತ್ಕಟವಾದ ಬಯಕೆ. ಬಯಕೆ ಎಲ್ಲರಿಗಿರ್ತದ. ಶ್ರೀಮಂತ ಆಗ್ಬೇಕಂತಕ್ಕಂಥ ಬಯಕೆ ಯಾರಿಗಿರಂಗಿಲ್ಲ, ಎಲ್ಲರಿಗಿರ್ತದ. ಆದರೆ ಯಾರಲ್ಲೇ ಬಯಕೆ ಉತ್ಕಟವಾಗಿರ್ತದ ಅವ ಶ್ರೀಮಂತನಾಗಲಿಕ್ಕೆ ಪ್ರಯತ್ನ ಮಾಡ್ತಾನೆ. ನಾನ್ ಕಡೆ ದುಡಿತಾನೆ, ಅನುಭವ ಮಾಡಿಕೊಂತಾನೆ, ಸ್ವಂತ ವ್ಯಾಪಾರ ಮಾಡ್ತಾನೆ, ಏನೋ ಮಾಡಿಬಿಟ್ಟು ಶ್ರೀಮಂತ ಅವ ಹಾಗೇ ತೀರ್ತಾನೆ. ಅವನಲ್ಲಿ ಉತ್ಕಟವಾಗಿರುವಂತಹ ಬಯಕೆ ಇತ್ತು ಅಂದ್ರೆ, ಇನ್ನು ಅವನು ನಿಜವಾಗಿ ವಿದ್ಯಾರ್ಥಿಯಾಗಿದ್ದ ಅಂದ್ರೆ ವಿದ್ಯೆಯನ್ನು ಸಂಪಾದನೆ ಮಾಡಬೇಕಂತಕ್ಕಂಥ ಉತ್ಕಟವಾದ ಬಯಕೆ ಅಕಸ್ಮಾತ್ ಯಾರಲ್ಲಿ ಆದರೂ ಬಂತು ಅಂದ್ರೆ ಅವ ಕಷ್ಟಪಡ್ತಾನೆ, ಓದ್ತಾನೆ, ನಾಲ್ಕು ಮಂದಿ ಹತ್ರ ಹೋಗ್ತಾನೆ, ತಿಳ್ಕೊಳ್ತಾನೆ, ಅವ ಜ್ಞಾನ ಪ್ರಾಪ್ತ ಮಾಡಿಕೊಂತಾನೆ. ಅವ ನಿಜವಾಗಿನೂ ಕೂಡ ಅವ ವಿದ್ಯಾರ್ಥಿ, ವಿದ್ಯೆಯನ್ನು ಸಂಪಾದನೆ ಮಾಡಲಿಕ್ಕೆ ಸಮರ್ಥನಾಗ್ತಾನೆ. ಯಾವುದೇ ಒಂದು ವಸ್ತುವನ್ನ ಒಂದು ಪ್ರಾಪ್ತಿ ನಾವು ಮಾಡ್ಕೋಬೇಕಾದಾಗ ನಮ್ಮಲ್ಲಿ ಬಯಕೆ ಹೇಗಿರಬೇಕಪ್ಪ ಅಂದ್ರೆ ಉತ್ಕಟವಾಗಿರಬೇಕು. ಹಂಗ ಸುಮ್ಮನೆ ಸಾದಾ ಬಯಕೆ ಇತ್ತು ಅಂದ್ರೆ ಅದು ನಮಗೆ ಫಲವನ್ನು ಕೊಡುವುದಿಲ್ಲ. ಒಮ್ಮೆ ಸ್ವಾಮಿ ವಿವೇಕಾನಂದರು ಹೀಗೆ ಪ್ರವಚನ ಹೇಳೋ ಕಾಲಕ್ಕೆ ದೇವರ ಬಗ್ಗೆ ಏನೋ ಅವ್ರು ಹೇಳ್ತಾ ಇದ್ರು. ಅವಾಗ ಒಬ್ಬ ಶಿಷ್ಯ ಬಂದು ಕೇಳಿದ, ನೀವು ದೇವರನ್ನು ನೋಡ್ರಿ ಏನ್ರಿ ಅಂತ. ಅವರಂದ್ರು ನೋಡಿನಿ, ಮತ್ತೆ ನಮಗೂ ತೋರಿಸ್ತೀರೇನು? ತೋರಿಸ್ತೀವಿ ಅಂತ. ಹಂಗಾರ ತೋರಿಸ್ರಿ ಅಂದ. ಅವಾಗ ಇಲ್ಲಿ ಬೇಡ, ಜನರೊಳಗೆ ಎಲ್ಲರೂ ನೋಡ್ತಾರೆ, ನಿನಗೊಬ್ಬನಿಗೆ ಸ್ಪೆಷಲ್ ತೋರಿಸ್ತೀವಿ ಅಂದರು. ಅದಕ್ಕೆ ನಿರ್ಜನವಾಗಿರುವಂತಹ ಸ್ಥಾನಕ್ಕೆ ಹೋಗೋಣ, ಅಲ್ಲಿ ನಿನಗೆ ದೇವರ ದರ್ಶನ ಮಾಡಿಸ್ತೀನಿ ಅಂತ. ಅವ ಬಹಳ ಚಲೋ ಆಯ್ತು, ಪುಕ್ಕಟ ದೇವರ ದರ್ಶನ ಆಗ್ತದಲ್ಲ ನಡಿ ಅಂತ ತಿಳ್ಕೊಂಡು ಆತ ಬಂದ. ಅಡವಿಯಲ್ಲಿ ಆತನ ಕರ್ಕೊಂಡು ಹೊಂಟ್ರೆ ಅವರು ಬಹಳ ದೂರ ಹೋದ ಬಳಿಕ ಅಲ್ಲಿ ಒಂದು ನದಿ ಹರಿತಾ ಇತ್ತು ಅಂತ. ಅವ್ರು ಹೇಳಿದ್ರು, ದೇವರ ದರ್ಶನ ಮಾಡ್ಕೋಬೇಕಾದ್ರೆ ಸ್ವಲ್ಪ ಮಡಿಯೊಳಗೆ ಮಾಡ್ಕೋಬೇಕಪ್ಪ, ಅದಕ್ಕೆ ಸ್ನಾನ ಮಾಡೋಣ, ಆ ನಂತರ ದೇವರ ದರ್ಶನ ಮಾಡಿಸ್ತೀವಿ. ಒಂದು ಯಾ ಕಾಲ ಅಂತ ತಿಳ್ಕೊಂಡು ಬಟ್ಟೆಯೆಲ್ಲ ಕಳೆದಿಟ್ಟು ನದಿಯೊಳಗೆ ಸ್ನಾನಕ್ಕೆ ಹೋದ. ಅವನ ಜೊತೆ ಇವರು ಸ್ನಾನಕ್ಕೆ ಹೋದ. ಅವನಿಗೆ ಹೇಳಿದ್ರೆ ಮೂರು ಸರಿ ನೀ ಮುಳುಗಿ ಹೇಳುವಂತ. ಆ ಒಂದ್ ಸರ ಮುಳುಗಿದ, ಎರಡು ಸರ ಮುಳುಗಿದ, ಮೂರನೇ ಸರ ಮುಳುಗಿ ಹೇಳ್ತಿದ್ದ. ಅವನ ತಲೆ ಹಿಡಿದು ಕೆಳಗೆ ಅವರು ಒತ್ತಲಿಕ್ಕೆ ಚಾಲೂ ಮಾಡಿದ. ಅವ ಮ್ಯಾಲ್ ಬರ್ಬೇಕಂತಾನ, ಇವ್ರು ಅವನ ಕೆಳಗೆ ಒತ್ತಾ ಇದ್ದ. ಹೀಗೆ ಒಂದ್ ಸೆಕೆಂಡ್, ಎರಡು ಸೆಕೆಂಡ್, ಮತ್ ಬಾಳತ್ ಮಾಡಿದ್ರೆ ಆ ಕಡೆ ಹೋಗೇ ಬಿಡ್ತಿದ್ದ. ಅದಕ್ಕೆ ಅವನಿಗೆ ಎಷ್ಟೊತ್ತಿ ಇವನು ಉಸ್ಸು ಹಿಡ್ಲಿಕ್ಕೆ ಸಾಧ್ಯ ಅಷ್ಟು ತಿಳ್ಕೊಂಡು ಅವರು ಅವನಿಗೆ ಒತ್ತಿ ಒತ್ತಿ ಆಮೇಲೆ ಬಿಟ್ಬಿಟ್ರು. ಬಿಟ್ಕೊಳ್ಳೆ ಮ್ಯಾಲೆ ಬಂದ ಅವ ಅಂದ, ಇದ ನೀವು ದೇವ್ರು ತೋರಿಸೋದಂದ. ಇನ್ನೂ ಸ್ವಲ್ಪ ಹೊತ್ತಾಗಿದ್ರೆ ನಾವು ದೇವ್ರ ಹತ್ರ ಹೋಗ್ಬಿಡ್ತಿದ್ದೆ, ನೀವು ತೋರಿಸೋ ಜರೂರತ್ತ ಇದ್ದಿಲ್ಲ, ಸಾಯಿ ಹೊಡ್ಯಾಕ ಕರ್ಕೊಂಡ್ ಬಂದಿರ ನನ್ನ ಇಲ್ಲೇ ಅಂದವ. ನಿಮ್ಮನ್ನ ನಂಬಿ ನಾನು ಬಂದ್ರೆ ನನ್ನ ಪ್ರಾಣ ತಗೊಂತಿದ್ದಿರ ನೀವು. ಅವ ಅಂದ, ನೀನು ಪ್ರಾಣ ತಗೊಳಕ್ ಬಂದಿಲ್ಲಪ್ಪ, ನಿನಗೆ ದೇವರ ದರ್ಶನ ಮಾಡಿಸ್ಲಿಕ್ಕೆ ನಾ ಕರ್ಕೊಂಡ್ ಬಂದೆ. ಮತ್ತೇನಿಲ್ಲ, ದೇವರ ದರ್ಶನ ಆಗಲೇ ಇಲ್ಲಲ್ಲ. ಅವರಂದು ನಾವೊಂದು ಪ್ರಶ್ನೆ ಕೇಳ್ತೇನೆ, ಅದಕ್ಕೆ ಉತ್ತರ ಹೇಳು. ನೀನು ನೀರೊಳಗೆ ಮುಳುಗಿದಾಗ ಮೇಲೆ ಬರಬೇಕಂತ ನಿನಗೆ ಅಭಿಲಾಷ ಆಗ್ತಾ ಇದ್ದೆ, ಇಚ್ಛೆ ಆಗ್ತಾ ಇತ್ತು, ನಾ ನಿನ್ನ ಕೆಳಗೆ ಓದ್ತಾ ಇದ್ದೆ, ನಿಮ್ಮ ಮ್ಯಾಲೆ ಯಾಕೆ ಬರಬೇಕಂತಿದ್ದಿ, ಏನು ಬೇಕಾಗಿತ್ತು ನಿನಗೆ? ಏನು ಹೊಲ ಬೇಕಾಗಿತ್ತೋ, ಮನೆ ಬೇಕಾಗಿತ್ತೋ, ಹೆಂಡ್ರ ಮಕ್ಕಳು ಬೇಕಾಗಿದ್ರು, ಏನು ಬೇಕಾಗಿತ್ತು ನಿನಗಲ್ಲೇ? ಎದುರದ ನಿನ್ ನೆನಪಾಗ್ತಿತ್ತು ಅಲ್ಲಿ ಹೇಳಂದ್ರ ಅವರು, ಯಾವುದರ ಅಭಿಲಾಷ ನಿನ್ನಲ್ಲಿತ್ತು? ಅವ ಅಂದ, ಇವು ಯಾವ ನೆನಪಾಗಿಲ್ಲ ನನಗಂದ. ನನಗೆ ಹೆಂಡ್ರ ನೆನಪಾಗಿಲ್ಲ, ಮಕ್ಕಳು ನೆನಪಾಗಿಲ್ಲ. ಏನ್ ನೆನಪಾಕಿತ್ತು ಅಂದ್ರೆ ಯಾವಾಗ ಹವಾ ಸಿಕ್ಕಿತು ಅಂತ ಅದನ್ನ ನೆನಪು ಮಾಡ್ತೀನಿ, ಮತ್ತೊಂದು ಏನು ಇಚ್ಛೆ ಇದಿಲ್ಲ ನನಗಂತ. ಅವಾಗ ಹೇಳಿದ್ರು ಅವ್ರು, ನೋಡು, ನೀ ನೀರಾಗಿ ಮುಳುಗಿದಾಗ ನಿನಗೆ ಬೇರೆ ಯಾವ ವಸ್ತುವಿನ ಬಯಕೆ ಇದ್ದಲ್ಲ, ಒಂದೇ ಒಂದು ವಸ್ತುವಿನ ಬಯಕೆ ಇತ್ತು ನಿನಗೆ. ಅದು ಯಾವ್ದಪ್ಪ ಅಂದ್ರೆ ಹವಾ ಬೇಕು. ಹವಾ ಇದ್ರೆ ನಾನು ಬದಿಕೊಂಡಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಇಲ್ಲ ಅನ್ನ ಹೆಂಗ್ ನಿನಗಿತ್ತಲ್ಲ. ಆಗ ಸಂಸಾರ ಎಂಬತಕ್ಕಂಥ ಈ ಸಮುದ್ರದೊಳಗೆ ಇರುವಂತಹ ವ್ಯಕ್ತಿಗೆ ಎಲ್ಲ ಆಸೆಗಳನ್ನು ಬಿಟ್ಟು ದೇವರು ಬೇಕನ್ನುವಂಥ ಬಯಕೆ ಯಾರಲ್ಲಿ ಉತ್ಕಟವಾಗಿರ್ತದ ಅವರಿಗೇನೆ ಜಿಜ್ಞಾಸು ಅಂತ ಕರೀತಾರ. ಅವರಿಗೆ ಜ್ಞಾನ ಆಗ್ತದೆ ನಿನಗೆ ಅದನ್ನು

0: ಇದನ್ನು ಬೇಕು, ದೇವರು ಬೇಕು, ಅದನ್ನು ಎಲ್ಲಾನು ಬೇಕಂದ್ರೆ ಎಲ್ಲಾನು ಬೇಕಂದ್ರೆ ಎಲ್ಲ ಒಮ್ಮಿಗೆ ಸಿಗೋದಿಲ್ಲ. ಈ ಕಡೆ ನಾ ಪುಟಾಣಿನೂ ತಿಂತೀನಿ, ಪುಂಗಿಕಾಯಿನು ಊದ್ತೀನಂದ್ರ ಯಾವ್ದಾರು ಒಂದ್ ಮಾಡಂತಾರ, ಪುಟಾಣಿರ ತಿನ್ನು ಇಲ್ಲ ಪುಂಗಿಕಾಯರ ಊದು, ಎರಡು ಒಮ್ಮಿಗೆ ಮಾಡ್ಲಿಕ್ಕೆ ಬರಂಗಿಲ್ಲ ಅಂತ. ಅದಕ್ಕೆ ನಮ್ಮ ಮನಸ್ಸು ಒಂದದ, ಎರಡೆರಡು ಮನಸ್ಸಿಲ್ಲ ನಮ್ಮ ನಮ್ಮ ಮನಸ್ಸನ್ನು ನಾವು ಸಂಸಾರಕ್ಕೆ ಕೊಟ್ಟಿದ್ರೆ ಪರಮಾತ್ಮನಿಗೆ ಕೊಡಾಕ ನಮ್ಮಲ್ಲಿ ಏನಿರಂಗಿಲ್ಲ. ಮತ್ತ ಆ ಮನಸ್ಸನ್ನು ನೀವು ಪರಮಾತ್ಮನಿಗೆ ಕೊಟ್ಟಿದ್ರೆ ಸಂಸಾರದ ಚಿಂತೆ ನಮ್ಮ ಮನಸ್ಸಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅವಾಗ ಅವನಿಗೆ ಗುರುತಾಯ್ತು, ಓಹೋ ಅಂದ್ರೆ ಉತ್ಕಟವಾದ ಬಯಕೆ ನನ್ನಲ್ಲಿ ಇಲ್ಲ ಅನ್ನೋದು ಅವನಿಗೆ ಅರಿವಾಯ್ತು. ನನಗೆ ಅದನ್ನು ಬೇಕು ಇದನ್ನು ಬೇಕಂತ ಮನಸ್ಸಂದ್ರೆ ಯಾವುದು ಬೇಡ ಅನ್ನುವಂತ ನಿಜವಾದ ವಿರಾಗತೆ ನಮ್ಮ ಮನಸ್ಸಲ್ಲಿ ಬಂದಾಗ ಮಾತ್ರ ನಾವು ದೇವರನ್ನು ಕಾಣುವಂತಹ ಜಿಜ್ಞಾಸೆ ಅಂದ್ರೆ ಉತ್ಕಟವಾದ ಬಯಕೆ ನಮ್ಮಲ್ಲಿ ಬರಲಿಕ್ಕೆ ಸಾಧ್ಯ. ಅದಕ್ಕೆ ಗುರುಗಳು ಮೊಟ್ಟ ಮೊದಲು ಶಿಷ್ಯನ ಪರೀಕ್ಷೆ ಮಾಡಬೇಕಾದಾಗ ಅನೇಕ ಗುಣಗಳನ್ನು ಪರೀಕ್ಷೆ ಮಾಡಬೇಕಾದ್ರೂ ಕೂಡ ಯಾವ ಗುಣ ಇರಿದ್ರು ಕೂಡ ಒಂದು ಗುಣವನ್ನು ಮಾತ್ರ ಗುರುಗಳು ಅವಶ್ಯವಾಗಿ ಪರೀಕ್ಷೆ ಮಾಡ್ತಾರೆ. ಅದು ಯಾವ್ದಪ್ಪ ಅಂದ್ರೆ ಸಂಸಾರದಲ್ಲಿಯೇ ವಿರಾಗತೆಯನ್ನು ಮೊಟ್ಟ ಮೊದಲು ಪರೀಕ್ಷೆ ಮಾಡ್ತಾರೆ, ಅದು ಐತು ಇಲ್ಲ ಅನ್ನೋದು ನೋಡ್ತಾರೆ. ನಿಮಗೆಲ್ಲ ಗುರ್ತದ ನಚಿಕೇತ ಅನ್ನುವಂಥ ಒಬ್ಬ ಬಾಲಕ, ವಾಜಸ್ರವ ಅನ್ನುವಂಥ ಒಬ್ಬ ಋಷಿಯ ಮಗ ಆತ. ಅವರಪ್ಪ ಒಂದು ದೊಡ್ಡ ಯಜ್ಞ ಮಾಡಿದ್ದ, ಯಾಕಂದ್ರೆ ಸ್ವರ್ಗಕ್ಕೆ ಹೋಗಬೇಕು ಅಂತ ತಿಳ್ಕೊಂಡು. ಸ್ವರ್ಗ ಕಾಮೋ ಯಜೇತ, ಸ್ವರ್ಗದ ಅಪೇಕ್ಷೆ ಉಳ್ಳವರು ಯಜ್ಞ ಮಾಡಬೇಕಂತ ತಿಳ್ಕೊಂಡು ಶಾಸ್ತ್ರದಲ್ಲಿ ಹೇಳಾರಂತ ತಿಳ್ಕೊಂಡು ನಾವು ಯಜ್ಞ ಮಾಡ್ತಾ ಇದ್ದ. ಯಜ್ಞದೊಳಗೆ ಏನ್ ಮಾಡಬೇಕಾಕಿತ್ತು ಅಂದ್ರೆ ಅನೇಕ ವಿಧವಾಗಿರ್ತಕ್ಕಂಥ ದಾನಗಳನ್ನು ಮಾಡಬೇಕಾಗ್ತಾ ಇತ್ತು. ಗೋದಾನ, ಹಿರಣ್ಯದಾನ, ಭೂದಾನ, ಅನ್ನದಾನ, ವಸ್ತ್ರದಾನ ಇವುಗಳನ್ನು ಮಾಡಿದಾಗ ಯಜ್ಞ ಪೂರ್ತಿಯಾಗ್ತದೆ. ಅವ ತನ್ನ ಯಜ್ಞದೊಳಗೆ ದಾನ ಮಾಡುವ ಸಲುವಾಗಿ ಒಂದು ನೂರಾರು ಆಕಳುಗಳನ್ನು ಸಂಗ್ರಹ ಮಾಡಿದ್ದ. ಅವು ಆಕಳು ಹೆಂಗಿದ್ದು ಅಂದ್ರೆ ಅವಕ್ಕೆ ಹುಲ್ಲು ತಿನ್ನಾಕ್ ಬರಂಗಿಲ್ಲ, ನೀರು ಕುಡಿಯಾಕ್ ಬರಂಗಿಲ್ಲ, ಕುಂತ್ರ ಏಳಾಕ್ ಬರಂಗಿಲ್ಲ, ಎದ್ರ ಕುಂಡ್ರಾಕ್ ಬರಂಗಿಲ್ಲ, ಹಾಲು ಕೊಡೋದಂತೂ ಮೊದಲೇ ಇಲ್ಲ. ಇಂಥ ಆಕಳಗಳ ಒಂದು ನೂರು ಆಕಳ ಅವನು ಎಲ್ಲೆಲ್ಲಿಂದ ಸಂಗ್ರಹ ಮಾಡಿದ್ದು, ಬಹುತೇಕ ಯಾರ ಮನೆ ಬಿಟ್ಟು ಹೊಡೆದಿರ್ಬೇಕು, ಅವನ್ನೆಲ್ಲ ದಾನ ಕೊಡಕ್ ತೆಗೆದುಕೊಂಡು ಬಂದಿರಲ್ಲ. ಸಾಮಾನ್ಯವಾಗಿ ಮನುಷ್ಯನಿಗೆ ದಾನ ಕೊಡಬೇಕನ್ನೋ ವಿಚಾರ ಬಂದಾಗ ಚಲೋದು ಕೊಡಬೇಕನ್ನತಕ್ಕಂಥ ಬುದ್ಧಿ ಬಹಳ ಕಡಿಮೆ ಜನರಿಗೆ ಬರ್ತದೆ. ಆರ್ತಿ ಒಳಗೆ ದುಡ್ಡು ಹಾಕ್ಬೇಕಪ್ಪ, ನೋಟ್ ಹಾಕ್ಬೇಕಂದಾಗ ಅದ್ರಾಗ ಯಾವ್ದು ಹೊಲಸು ನೋಟ್ ಇರುತ್ತೋ ಅದನ್ನ ಹಾಕ್ಬೇಕಂತ ನೋಡ್ತಾನ, ನೋಟ್ ತಗದ್ ನೋಡ್ತಾನೆ ಯಾವ್ದು ಬಹಳ ಹೊಲಸಾಗಿರ್ತದ ಅದನ್ನ ಆರ್ತಿ ತಾಟ್ನ ಹಾಕ್ಬೇಕು. ಅಥವಾ ಯಾವ್ದು ನಡೆಯಂಗಿಲ್ಲ ನೋಡಿ, ಯಾವ ಅಂಗಡಿಗೆ ಹೋದ್ರೆ ನಡೆದಿರಬಾರ್ದದ, ಅದು ಎರಡು ಕಡೆ ಸೌದ್ ಎಲ್ಲ ಸಾಪ್ ಆಗಿತ್ತಂದ್ರೆ ಅದು ಇಲ್ಲೇ ನಡೀತದ. ಯಾಕೆ ಇಲ್ಲಿ ಹೊಳ್ಳಿ ಕೊಡೋರು ಯಾರು ಇಲ್ಲ, ಸುಮ್ಮನೆ ಕಣ್ಮುಚ್ತು ಅಂತಾರೆ ಏನ್ ಕೊಟ್ರು. ಹೊಲಸಾದ ನೋಟಿಗೂ ಕಿಮ್ಮತ್ ಅಷ್ಟೇ ಅದ, ಹೊಸ ನೋಟಿಗೆ ಕಿಮ್ಮತ್ ಅಷ್ಟೇ ಅದ. ನೀವು ಅಂಗಡಿಯೊಳಗೆ ಹೋಗಿ ಸಾಮಾನು ತಗೊಳ್ಬೇಕಂತ ತಿಳ್ಕೊಂಡು ಹೊಲಸು ನೋಟು ಕೊಟ್ರು ಅವ್ ಅಷ್ಟೇ ಕೊಡ್ತಾನೆ, ಹೊಸ ನೋಟು ಕೊಟ್ರೆ ಹೆಚ್ಚು ಕೊಡಂಗಿಲ್ಲ. ಆದ್ರೆ ನೀವು ಕೊಡೋ ಕಾಲಕ್ಕೆ ಹಿಂಗ್ಯಾಕೆ ಮಾಡ್ತೀರಂದ್ರೆ ಅದು ಹೊಲಸು ನೋಟಿಗೆ ಹತ್ತಿಲ್ಲ, ನಿಮ್ ಮನಸ್ಸಿಗೆ ಹತ್ತಿರ್ತಂತ ತಿಳ್ಕೊಂಡು ನೀವು ಹೊಲಸು ಆರಿಸ್ತಿರೋದು. ಹೊಲಸು ಮನಸ್ಸಿತ್ತಪ್ಪ ಅಂದ್ರೆ ಶ್ರದ್ಧಾರಹಿತವಾಗಿರ್ತಕ್ಕಂಥ ಮನಸ್ಸಿತ್ತಂದ್ರೆ ನೋಡ್ತದೆ ಯಾವ್ದು ಕೆಟ್ಟದ್ದದ, ಯಾವ್ದು ಅಳಸಿದ್ದದ, ಯಾವ್ದು ಚಲೋ ಇಲ್ಲ, ಅದನ್ನು ಕೊಟ್ಬಿಡು ನೋಡ. ಹಾಗ ವಾಜಸ್ರವ ಎಲ್ಲ ಇಂಥ ದುಗ್ಧ ದೋಹಾಹ ನಿರಿಂದ್ರಿಯಾಹ ಜಗ್ದತ್ರುಣಾಹ ವರ್ಣನೆ ಮಾಡ್ತಾರೆ. ಅಲ್ಲಿ ಹುಲ್ಲು ತಿನ್ನಾಕ್ ಬರಂಗಿಲ್ಲ, ಹಾಲು ಹಿಂಡುವಂಗಿಲ್ಲ, ಕಣ್ಣು ತೆರೆದು ನೋಡಕ್ ಸುದ್ದ ಶಕ್ತಿ ಇಲ್ಲ ಅವಕ್ಕ. ಅವಾಗ ಅವ ಮಗ ಬಹಳ ಹುಷಾರಿದ್ದ, ಅವ ಅಂದ ಇಂಥ ಆಕಳುಗಳನ್ನ ದಾನ ಮಾಡಿದ್ರೆ ನಮ್ಮ ಅಪ್ಪಗೆ ಸ್ವರ್ಗ ಮಾತ್ರ ಸಿಗೋದಿಲ್ಲ ಅನ್ನೋದು ಅವನು ಪಕ್ಕ ಗುರುತ. ಯಾಕೆ ತಗೊಂಡು ಹೋದವ್ರು ಇವನ್ನೇನ್ ಮಾಡ್ಬೇಕು ಅವನ್ನ? ಅದಕ್ಕೆ ಅವ ಅಂದ ಇನ್ನು ಒಳ್ಳೇದರ ದಾನ ಮಾಡಿದ್ರೆ ಅವನಿಗೆ ಒಳ್ಳೆ ಸಿಗಲ್ಲ ಅಂತ ತಿಳ್ಕೊಂಡು ಕಡೆಗೆ ಏನ್ ಮಾಡಿದಪ್ಪ ಅಂದ್ರಪ್ಪ ನೀ ಎಲ್ಲಾ ದಾನ ಮಾಡ್ತಿದ್ದಿ, ನನ್ನ ಯಾರಿಗೆ ದಾನ ಮಾಡ್ತಿ ಅಂತ ಕೇಳಿದ. ಅವ ಅಂದ ಏನ್ ಹುಚ್ಚ ಹುಡುಗೈತಿ, ಇದು ಮಕ್ಕಳನ್ನ ಯಾರ ದಾನ ಮಾಡ್ತಾರ? ಮನೆಗಿನ ವಸ್ತು ದಾನ ಮಾಡ್ತಾರ, ಒಡವೆಗಳನ್ನ ದಾನ ಮಾಡ್ತಾರ, ಪರಂತು ಮಕ್ಕಳನ್ನ ಯಾರು ದಾನ ಮಾಡ್ತಾರ? ಎಷ್ಟು ಮಕ್ಕಳಿದ್ರು ದಾನ ಮಾಡಕ್ ಹೋಗಂಗಿಲ್ಲ. ನೀವು ನಿಮ್ ಮನ್ಯಾಗ ಅವಕ್ಕ ಉಣಸಾಕ್ ತಿನ್ಸಾಕ್ ಇರದಿದ್ರು ಕೂಡ ಒಂದು ಮಕ್ಕಳನ್ನ ಕೊಡ್ರಪ್ಪ ನಮಗಂದ್ರೆ ನೀವೇನು ಕೊಡೋ ಪೈಕಿ ಅಲ್ಲ. ಅವ ಅಂದೇ ಸುಮ್ಮನೆ ಹೋಗಂತ. ಒಂದ್ಸರ ಹೋದ ಮತ್ತ ಹೊಳಿ ಬಂದ, ಅಪ್ಪ ನನ್ ಯಾರಿಗ ದಾನ ಮಾಡ್ತಿದ್ದ, ನನ್ ಯಾರಿಗ ದಾನ ಮಾಡ್ತಾನೆ ತಿಳ್ಕೊಂಡ್ ಹಿಂಗ್ ಒಂದ್ಸರ ಎರಡ್ ಸರ ಮೂರ್ ಸರ ಹಂಗ ಹೊಳ್ಳೊಳ್ ಬಂದಂಗೆಲ್ಲ ಕೇಳಾಕತ್ತಿದ ಕೂಡಲೇ ಅಪ್ಪಗ ಸಿಟ್ಟು ಬಂತು. ಸಿಟ್ಟು ಬಂದು ನಿನ್ನ ಯಮಗ ದಾನ ಮಾಡ್ತೀನಿ ಅಂತ ಹೇಳ್ಬಿಟ್ಟ. ಅವ ಯಮಲೋಕಕ್ಕೆ ಹೋಗೇ ಬಿಟ್ಟಿವ, ಯಮಗ ದಾನ ಮಾಡ್ತಾವ ನನಗೆ ಹೋಗ್ಬಿಡ್ಬೇಕೇನ ತಿಳ್ಕೊಂಡು ಯಮಲೋಕಕ್ಕೆ ಹೋದ್ನಂತ. ಋಷಿ ಮಗ, ಇವನಲ್ಲಿ ತಪಸ್ಸಿನ ಶಕ್ತಿ ಇತ್ತು, ಆ ಶಕ್ತಿಯಿಂದ ಆತ ಅಲ್ಲಿಗೆ ಹೋದ. ಹೋದಾಗ ಯಮಲೋಕದಲ್ಲಿ ಯಮ ಇರಲಿಲ್ಲ, ಅವ ಭೂಲೋಕಕ್ಕೆ ಬಂದಿದ್ದ. ಬಂದು ಮೂರು ದಿವಸ ಆಗಿತ್ತವ, ಬಹುತೇಕ ಯಾವ್ದ್ರ ಕಟ್ಟ ಗಿರಾಕ್ ಸಿಕ್ಕಿರ್ಬೇಕು. ಅವ ಆ ಕಡೆ ಜಗ್ಬೇಕು, ಇದು ಈ ಕಡೆ ಜಗ್ಬೇಕು. ಇನ್ನ ಬೀಗರ್ ಬಂದಿಲ್ಲ, ಬಿಜ್ಜರ್ ಬಂದಿಲ್ಲ, ಅವರು ಬಂದಿಲ್ಲ, ಇವರು ಬಂದಿಲ್ಲ, ಅವ್ರನ್ನ ನೋಡ್ಬೇಕು, ಇವ್ರನ್ನ ನೋಡ್ಬೇಕು, ಅವ್ರಿಗೆ ಇದನ್ನ ಹೇಳ್ಬೇಕು, ಇವ್ರಿಗೆ ಇದನ್ನ ಹೇಳ್ಬೇಕು ಅಂತ ತಿಳ್ಕೊಂಡು ಜೀವ ಅದು ಈ ಕಡೆ ಜಗ್ತಿತ್ತು, ಅವ ಯಮ ಆ ಕಡೆ ಜಗ್ತಿದ್ದು. ಈ ಜಗ್ಗಾಡದೊಳಗ ಮೂರು ದಿವಸ ಅವ ಈ ಭೂಲೋಕದಾಗ ಇದ್ದ. ಮೂರು ದಿವಸದ ನಂತರ ಯಾವ ಸಮಯಕ್ಕೆ ಯಮಲೋಕಕ್ಕೆ ಯಮ ಬಂದ, ಅವಾಗ ಮೂರು ದಿವಸ ಅವ ಮನೆ ಹೊರಗೆ ಕೂತ್ಕೊಂಡಿದ್ದ, ಮನೆ ಒಳಗ ಸುತ್ತ ಹೋಗಿದ್ದಿಲ್ಲ. ಅದಕ್ಕೆ ಅತಿಥಿಗಳು ಬಂದವರು ಅಕಸ್ಮಾತ್ ಆಗಿ ನಮ್ಮ ಮನೆ ಹೊರಗೆ ಕೂತ್ಕೊಂಡಿದ್ರಪ್ಪ ಅಂದ್ರೆ ಆ ಮನೆ ಮಾಲಕನಿಗೆ ಅನಿಷ್ಟ ಅಂತ. ಅದಕ್ಕೆ ಯಾರಾದ್ರೂ ಅತಿಥಿಗಳು ಬಂದ್ರೆ ಅವ್ರನ್ನ ವರ್ಣ ಕಳಿತಿ ಒಳಗೆ ಬರೀ ತಿಳ್ಕೊ. ಹಾಗೆ ಅವ್ರ ಮನೆಯವ್ರು ಎಲ್ಲಾ ಕರೆದ್ರು ಕೂಡ ಅವ ಅಂದ ಎಲ್ಲಿವರೆಗೆ ಯಮ ಬರಂಗಿಲ್ಲ ಅಲ್ಲಿವರೆ ನಾನು ಒಳಗೆ ಬರಂಗಿಲ್ಲ ಅಂತ ತಿಳ್ಕೊಂಡು ಹೊರಗೆ ಕೂತ್ಕೊಂಡಿದ್ದ. ಮೂರು ದಿವಸ ಉಪವಾಸನ ಕುಂತಿದ್ದ. ಅವ ಯಮನಿಗೆ ಗುರುತಾಯ್ತು. ಅವ ಅಂದ ಅತಿಥಿ ಸತ್ಕಾರ ಮಾಡತಕ್ಕಂಥ ಈ ನನ್ನ ಮನೆಯೊಳಗೆ ಅತಿ ಸತ್ಕಾರ ಆಗಿಲ್ಲ ಅಂತ ತಿಳ್ಕೊಂಡು ಹೇಳಿ ತಾನೇ ಕೊಡದಲ್ಲಿ ನೀರು ತಂದು ಅವನಿಗೆ ಕಾಲಿಗೆ ನೀರು ಕೊಟ್ಟು ಒಳಗೆ ಕರ್ಕೊಂಡು ಹೋಗಿ ಅವ ಮೊಟ್ಟ ಮೊದಲು ಪ್ರಶ್ನೆ ಮಾಡ್ತಾನೆ, ನೀನು ಅತಿಥಿಯಾಗಿ ನನ್ನ ಮನೆಗೆ ಬಂದಿದೆ, ಆದ್ರೆ ಮೂರು ದಿವಸ ಆತಿಥ್ಯ ಸ್ವೀಕಾರ ಮಾಡಲಾರದೆ ಕುಂತಿದೆ, ಅದಕ್ಕೆ ನಾನು ನಿನಗೆ ಮೂರು ವರಗಳನ್ನು ಮೊದಲು ಕೊಡ್ತೀನಿ, ಆಮೇಲೆ ನೀ ಯಾಕೆ ಬಂದೆ ಅನ್ನೋದು ವಿಚಾರ ಮಾಡ್ತೀನಿ ಅಂದ. ಅದಕ್ಕೆ ನಿನಗೇನು ಬೇಕು ಮೂರು ವರಗಳನ್ನು ಕೇಳು. ಅವಾಗ ಮೊದಲನೇ ವರದಿಂದ ಏನ್ ಕೇಳಿದಪ್ಪ, ನಮ್ಮ ಅಪ್ಪಗ ಮೊದಲು ಸ್ವರ್ಗ ಸಿಗಬೇಕು ಅಂದವ. ಯಾಕ ಅಂತ ಅಂತ ಮಾಡ್ಯಾನ ಮತ್ತೆ ಸಿಗ್ಲಿಕ್ಕೆ ಏನ್ ಮಾಡೋದು, ಅದಕ್ಕೆ ಹೇಗಾದ್ರೂ ಮಾಡಿ ನಮ್ಮ ತಂದೆಗೆ ಸ್ವರ್ಗ ಸಿಗಬೇಕು ಅಂತದೊಂದು ಕೃಪಾ ನೀವು ಮಾಡ್ರಿ. ಯಮ ಅಂದ ತಥಾಸ್ತು, ಆಗ್ಲಿ ಎಂತ ಇದ್ರೆ ನಾವು ಸ್ವೀಕಾರ ಮಾಡಿ ಅದನ್ನು ಕೊಡ್ತೀವಿ. ಎರಡನೇದೇನಪ್ಪ ಅಂದ್ರೆ ಯಾವ ರೀತಿಯಾಗಿ ಸರಿಯಾಗಿ ಯಜ್ಞೆ ಮಾಡಿದ್ರೆ ಮನುಷ್ಯ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಸಾಧ್ಯದ ಅಂತ ವಿಧಿಯನ್ನು ನನಗೆ ತಿಳಿಸ್ಕೊಡ್ರಿ. ನಮ್ಮಪ್ಪ ಮಾಡ್ತಕ್ಕಂಥ ವಿಧಿ ನನಗೆ ಮನಸ್ಸಿಗೆ ಬಂದಿಲ್ಲ, ಅದು ಅದಕ್ಕೆ ಸರಿಯಾದ ವಿಧಿಯನ್ನು ನೀವು ತಿಳಿಸಿಕೊಡಬೇಕು. ಅವ ಅಂದ ಅದನ್ನು ತಥಾಸ್ತು, ಅದನ್ನು ಹೇಳ್ಬಿಡ್ತಾನೆ, ಅದನ್ನು ವಿದ್ಯೆಯನ್ನು ತಿಳಿಸಿಕೊಡ್ತಾನೆ. ಮೂರನೇ ವರ ಏನ್ ಬೇಕು ಬೇಡು ಅಂದ. ಮೂರನೇ ವರ ಏನು ಬೇಕು ಬೇಡು ಅಂದ ಕೂಡ ಅವಾಗ ಬಹಳ ದೊಡ್ಡ ವರನ ಬೇಡ್ತಾನವ. ಏಯಂ ಪ್ರೇತೆ ವಿಧಿಕಿತ್ಸಾ ನಾಸ್ತೀತಿ ನಾಯಮಸ್ತೀತಿ ಲೋಕೆ ಅಸ್ತೀತಿ ಚೈಕೆ. ಈ ಲೋಕದೊಳಗೆ ಜನರು, ಅನೇಕ ಜನರು ದೇಹತ್ಯಾಗ ಮಾಡ್ತಾರೆ. ಈ ಆತ್ಮಗಳು ಕೆಲವರು ಅದಾವು ಅಂತ ಹೇಳ್ತಾರ, ಕೆಲವರು ಆತ್ಮನ ಇಲ್ಲ ಅಂತ ಕೆಲವು ಜನರು ಹೇಳ್ತಾರೆ. ಅಸ್ತೀತಿ ಚೈಕೆ ನಾಸ್ತಿ ನಾಸ್ತಿ ಅಸ್ತೀತಿ ಚೈಕೆ. ಕೆಲವು ಜನರು ಆತ್ಮ ಅದ ಅಂತ ಹೇಳಿದ್ರೆ ಕೆಲವು ಜನರು ಆತ್ಮ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಒಂದ್ ವೇಳೆ ಆತ್ಮ ಇದ್ದದ್ದೇ ಖರೆ ಆಗಿದ್ರೆ ಆತ್ಮದ ಸ್ವರೂಪ ಏನದ, ಆತ್ಮದ ಗತಿ ಏನಕ್ಕದ, ಇದು ನನಗೆ ತಿಳಿಸಿಕೊಡು ಅಂತ ತಿಳ್ಕೊಂಡು ಯಮಧರ್ಮನಿಗೆ ಪ್ರಶ್ನೆ ಮಾಡಿದ. ಅವಾಗ ಯಮಧರ್ಮ ವಿಚಾರ ಮಾಡ್ತಾನೆ, ಆತ್ಮಜ್ಞಾನ ಮಾಡಿಕೊಳ್ಳಿಕ್ಕಂತ ಇವ ಪ್ರಶ್ನೆ ಮಾಡಿದಾನೆ. ಪರಂತು ಆತ್ಮಜ್ಞಾನವನ್ನು ಪಡೆಯುವಂತಹ ಯೋಗ್ಯತೆ ಇವನಲ್ಲಿ ಇದೆಯೋ ಇಲ್ಲ ಅನ್ನೋದನ್ನು ಪರೀಕ್ಷೆ ಮಾಡಬೇಕಂತ ತಿಳ್ಕೊಂಡು ಅವಾಗ ಅವನಿಗೆ ಪ್ರಲೋಭಗಳನ್ನು ಅವನಿಗೆ ಮುಂದೆ ಒಡ್ತಾನೆ. ನೀನಿನ್ನೂ ಬಹಳ ಸಣ್ಣವದಿ, ನಿನಗೆ ಸಂಸಾರದ ಸುಖದ ಅರು ನಿನಗಿನ್ನೂ ಇಲ್ಲ, ಅದಕ್ಕೆ ಅದರ ಅರಿವಿಲ್ಲದಕ್ಕಾಗಿ ನೀ ಆತ್ಮಜ್ಞಾನದ ಬಗ್ಗೆ ವಿಚಾರ ಮಾಡ್ತಾ ಇದ್ದಿ. ನಿನಗೆ ಅಪೇಕ್ಷೆ ಪಟ್ಟರೆ ನಾನು ಒಂದು 100 ವರ್ಷ ಆಯುಷ್ಯ ಕೊಡ್ತಾ ಇದ್ದೇನೆ, ಆಮೇಲೆ ನಿನಗೆ ಬೇಕಾಗಿರ್ತಕ್ಕಂಥ ಎಷ್ಟು ಬೇಕಷ್ಟು ಸಂಪತ್ತನ್ನು ಕೊಡ್ತಾ ಇದ್ದೇನೆ, ಸವಿಲಾರದಷ್ಟು ಸಂಪತ್ತು ಕೊಡ್ತೇನೆ, ನಿನಗೆ ಮಕ್ಕಳ ಸಂಪತ್ತನ್ನು ಕೊಡ್ತಾ ಇದ್ದೇನೆ, ಏನು ಬೇಕು ಬೇಕಾದನ್ನ ಬೇಡದಷ್ಟು ನಾನು ಕೊಡ್ತೀನಿ ಎಲ್ಲಾನು ತೆಗೆದುಕೋ, ಆದರೆ ಆತ್ಮಜ್ಞಾನದ ಬಗ್ಗೆ ನೀನು ವಿಚಾರ ಮಾಡಬೇಡ ಅಂತ ತಿಳ್ಕೊಂಡು ಹೇಳ. ಅವ ಅಂದ ಇದನ್ನು ಮಾಡಬೇಡ ಅಂತ ನಂದ್ರೆ ಬಹುತೇಕಿದು ಅದಕ್ಕಿಂತಲೂ ಹೆಚ್ಚಿಂದಿರಬೇಕು ಅಂತ ವಿಚಾರ ಮಾಡಿದ. ಏ ಇದನ್ನು ಬೇಡಬೇಡ, ಇದನ್ನು ಬಿಟ್ಟು ಬೇಕಾದ ಕೇಳ್ಕೊಡ್ತೀನಿ ಅಂದ್ರೆ ನೀವೇನಂತ ಇದು ಹಂಗಾರೆ ಎಲ್ಲಕ್ಕೂ ಹೆಚ್ಚಿಂದಿರಬೇಕು. ಆದ್ರೆ ನೀವೇನಾರು ಹೋಗಿದ್ರೆ ಅಂದ್ರೆ ಅದೇನ್ ಮಾಡ್ತಿ ಬಿಡಪ್ಪ, ಆತ್ಮ ತಗೊಂಡು ಏನ್ ಮಾಡ್ತಿ, ಕೊಡು ನಮಗೊಂದಿಷ್ಟು ಬಂಗಾರ ಕೊಡು, ಬೆಳೆ ಕೊಡು, ದುಡ್ಡು ಕೊಡು, ಹೊಲ ಕೊಡು, ಮನೆ ಕೊಡು, ಮಕ್ಕಳು ಕೊಡು, ಇವನ್ ಕೇಳ್ಕೊಂಡು ಬಂದ್ಬಿಡ್ತಿದ್ರೆ. ಆದ್ರೆ ಅವನು ಪರೀಕ್ಷೆ ಮಾಡೋ ಸಲುವಾಗಿ ಯಮಧರ್ಮ ಪ್ರಶ್ನೆ ಮಾಡ್ತಾನೆ. ಅವಾಗ ಯಮಧರ್ಮ ಮನೆಗೆ ನಚಿಕೇತ ಹೊಳ್ಳಿ ಪ್ರಶ್ನೆ ಕೇಳ್ದ, ಒಂದು 100 ವರ್ಷ ಆಯುಷ್ಯ ನೀನು ಕೊಡ್ತಿದ್ದೆ, 100 ವರ್ಷ ಆದ್ರಕ್ ಮತ್ತೆ ಬಂದಾನು ವಯವನಲ್ಲಿ. ಅವ ಅಂದ, ಇದು ನನಗೆ ಬೇಕಾಗಿಲ್ಲ. ಅದಕ್ಕೆ ಯಮಧರ್ಮನಿಗೆ ಬಹಳ ಸುಂದರವಾದ ಮಾತು ಹೇಳ್ತಾನೆ, ನ ವಿತ್ತೇನ ತರ್ಪಣೀಯೋ ಮನುಷ್ಯ, ಯಾವುದೇ ಪ್ರಕಾರವಾದ ಭೋಗ ಭಾಗ್ಯ ಐಶ್ವರ್ಯವನ್ನು ಕೊಟ್ಟು ಮನುಷ್ಯನಿಗೆ ಸಂತೃಪ್ತಿ ಮಾಡುವುದು ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ಎಷ್ಟೇ ಐಶ್ವರ್ಯ ಕೊಟ್ಟರು ಕೂಡ ತೃಪ್ತಿ ಆತಪ್ಪ ಸಾಕಂತ ತಿಳ್ಕೊಂಡು ಯಾರಾದ್ರೂ ಅಂದವರು ಅದರಲ್ಲಿ ಪ್ರಪಂಚದೊಳಗೆ. ಅದಕ್ಕೆ ಒಬ್ರು ಹೇಳ್ತಾರ, ಜ್ಞಾನಿಗಳು, ಈ ಪ್ರಪಂಚದೊಳಗೆ ಎಷ್ಟು ಭೂಮಿ ಅದ, ಎಷ್ಟು ಒಡವೆ ವಸ್ತುಗಳಿದಾವೆ, ಎಷ್ಟು ಪಶು ಸಂಪತ್ತಿ ಅದ, ಇದೆಲ್ಲವನ್ನು ಕೂಡ ಒಬ್ಬನ ಹೆಸರಲ್ಲೇ ರಿಜಿಸ್ಟ್ರೇಷನ್ ಮಾಡಿ ಕೊಟ್ರೆ ಅವ ಸಮಾಧಾನ ಇರ್ತಾನಂತ ಕೇಳ್ತಾರ. ನೀವಂತೀರಿ ಇದೆಲ್ಲ ಮುಗಿದ್ರೆ ಮತ್ತೆ ಮತ್ತೊಂದು ಲೋಕದಾಗ ಏನದ ಅಂತ ಮತ್ತೆ ವಿಚಾರ ಮಾಡ್ತ ಮನಸ್ಸು.
1: ಓಂ ನಮಃ ಶಿವಾಯ. ಯು ಆರ್ ಲಿಸ್ನಿಂಗ್ ಟು shivam.org ರೇಡಿಯೋಸ್, 24/7 ಸ್ಪಿರಿಚುವಲ್ ಚಾನೆಲ್ಸ್ ಫ್ರಮ್ shivam.org. ಓಂ ನಮಃ ಶಿವಾಯ.
2: ಆದಿತ್ಯಾನಾಗಸ್ಥಾನೇ ಪ್ರದೇಶ ಭಾನಿ ತ್ರಿಭುವನಾಮಾದಿತ್ಯಾನಾಗಸ್ಥಾನೇ ಪ್ರದೇಶ ಭಾನಿ.

ಸಂವೇದ ಆಯತನವಾನ್ ಭವತಿ ವಾಯುರ್ವಾಪಾಯತನಂ ಆಯತನವಾನ್ ಭವತಿ ಯೋ ವಾಯೋ ನಾಯತ ಸಂವೇದ ಆಯತನವಾನ್ ಭವತಿ ಆಹೋ ವೇ ವಾಯೋ ಆಯತನಂ ಆಯತನವಾನ್ ಭವತಿ ಹೇ ಸಂವೇದ ಯೋ ವಾಮಾಯತನಂ ವೇದ ಆಯತನವಾನ್ ಭವತಿ ಅಥೋ ವೇ ಸಮನ್ನಕಾಮಾಯತನಂ ಆಯತನವಾನ್ ಭವತಿ ಯೋ ಮುಖ್ಯಪದ ಆಯತನಂ ವೇದ ಆಯತನವಾನ್ ಭವತಿ ಆಹೋ ವಾಮುಖ್ಯಪದ ಆಯತನಂ ಆಯತನವಾನ್ ಭವತಿ ಹೇ ಸಂವೇದ ಯೋ ವಾಮಾಯತನಂ ವೇದ ಆಯತನವಾನ್ ಭವತಿ ಚಂದ್ರಮಾಪಾಮಾಯತನಂ ಆಯತನವಾನ್ ಭವತಿ ಚಂದ್ರಮದ ಆಯತನಂ ವೇದ ಆಯತನವಾನ್ ಭವತಿ ಆಹೋ ವೇ ಚಂದ್ರಮದ ಆಯತನಂ ಆಯತನವಾನ್ ಭವತಿ ಹೇಳಂ ವೇದ ಯೋ ವಾಮಾಯತನಂ ವೇದ ಆಯತನವಾನ್ ಭವತಿ ನಕ್ಷತ್ರಾಣಿ ವಾಪಾಮಾಯತನಂ ಆಯತನವಾನ್ ಭವತಿ ಯೋ ನಕ್ಷತ್ರಾಣಾಮಾಯತನಂ ವೇದ ಆಯತನವಾನ್ ಭವತಿ ಆಹೋ ವೇ ನಕ್ಷತ್ರಾಣಾಮಾಯತನಂ ಆಯ

ಜಜ್ನಸಿ ಯಥವಾ ವಿದಥಾ ಪೃಚ್ಛಾಮತರ ಕಾತಿ ಹೋತಾರ ಅರೆತುಷೋ ಜಜಂತಿ ಖಡಸಿ ಅಭ್ಯಷ್ಠಾಃ ಶತಮಕ್ಷರಾಣಿ ಅಶೀತಿರೆ ಹೋಮಾಃ ಸಮಿಧೋ ಹತಿಸರಃ ಜಜ್ನಸಿ ಯತೆ ವಿದಥಾ ಪರಬ್ರವೀಮಿ ಸಪ್ತ ಹೋತಾರ ಅರೆತುಷೋ ಜಜಂತಿ ಕೋ ಅಸಿಯ ವೇದ

0: நம சிவாய. யூஆர் லிஸ்னிங் டு சைவம் .org ரேடியோஸ் 24/7 ஸ்பிரிச்சுவல் சேனல்ஸ் ஃப்ரம் சைவம் .org. ஓம் நம சிவாய.
1: ஓம் நம சிவாய். டியர் லிசனர்ஸ் ஆஃப் சைவம் .org, யூ ஆர் அபவுட் டு லிசன் பெரிய புராணம் டிஸ்கோர்ஸ் இன் கன்னடா. தி டைட்டில் இஸ் கணநாத நாயனார் புராணம், presented by Sri H.S. Thyagarajan. Thank you. Om Namah Shivaya.
2: Gurubhyo Namaha. Ella Mahaniyarigaligu Namaskara. Gananathanayanar avara charitre enu anta nodana. Gananathanayanar avar bagge nama Sundaramurthy Nayanar avaru Kadarkali Gananathan adiyarkum adiyen. Kadarkali antandre Sheergali anta artha. ಈ ಊರಿನಲ್ಲಿದ್ದವರು, ಶೀರ್ಗಾಳಿಯಲ್ಲಿದ್ದವರು, ಏನು ಬಹಳ ಒಳ್ಳೆಯವರು ಶಿವಭಕ್ತರು, ಅದು ಹೇಳಲೇಬೇಕಾಗಿಲ್ಲ. ಶಿವಭಕ್ತರಂದರೆ ಬಹಳ ಶಿವಭಕ್ತರೇ. ಇವರಿಗೆ ಜನಗಳನ್ನು ಸೇರಿಸಬೇಕು ಈ ಶಿವಭಕ್ತಿಯಲ್ಲಿ, ಎಲ್ಲ ಜನಗಳನ್ನು ಕೂಡ ಇನ್ವಾಲ್ವ್ ಮಾಡಿಸ್ಬೇಕು ಅನ್ನೋದು ಒಂದು ಆಸೆ ಇತ್ತು. ಇವರನ್ನು ಕಂಡರೆ ಜನಗಳಿಗೂ ಕೂಡ ಬಹಳ ಮರ್ಯಾದೆ ಗೌರವ ಎಲ್ಲ ಇತ್ತು. ಅದರಿಂದ ಇವರು ಏನು ಮಾಡ್ತಾಯಿದ್ರು, ಯಾರಿಗೆ ಶಿವನ ಸೇವೆ ಮಾಡೋದಕ್ಕೆ ಯಾವ್ಯಾರಿಗೆ ಯಾರ್ಯಾರಿಗೆ ಯಾವ್ಯಾವ ಕೆಲಸ ಸರಿ ಹೋಗುತ್ತೆ, ಸೂಕ್ತವಾಗಿರುತ್ತೆ ಅಂತ ತೋರಿಸುತ್ತೋ ಅವ್ರಿಗೆ ಅವರವರ ಕೆಲಸವನ್ನು ಕೊಟ್ಟು ಆ ಮೂಲಕ ಶಿವಸೇವೆಯನ್ನು ಮಾಡಿಸ್ತಾಯಿದ್ರು. ಅವರಿಗೆ ನಾವು ಶಿವ ಸೇವೆಯನ್ನು ಮಾಡಿ ನಾವು ಕೂಡ ಶಿವಭಕ್ತರಾದವು, ಹೆಚ್ಚಿನ ಭಕ್ತಿ ನಮ್ಮಲ್ಲಿ ಉಂಟಾಯಿತು ಅನ್ನೋ ಒಂದು ತೃಪ್ತಿ ಅವ್ರಿಗೆ ಬರ್ತಾ ಇತ್ತು. ಏನೇನು ಮಾಡಿಸ್ತಾ ಇದ್ರು ಇವರಂತಂದರೆ, ತಿರುಮುರೈಗಳನ್ನು ಬರೆಸೋದು. ಒಬ್ಬರಿಂದ ಒಬ್ಬರಿಗೆ ಬರೆಸಿದ್ರೆ ತಾನೇ ಎಲ್ರಿಗೂ ಗೊತ್ತಾಗುತ್ತೆ. ಹಾಗೆ ನೀವು ಬರೀರಿ, ನೀವು ಬರೆದು ಇನ್ನೊಬ್ಬರಿಗೆ ಕೊಡಿ, ಹೀಗೆ ತಿರುಮುರೈಗಳಿಂದ ಬರೆಸೋ ಕಾರ್ಯ ಮಾಡಿಸ್ತಾ ಇದ್ರು. ಯಾರ್ಯಾರಿಗೆ ಬರೆಯೋದಿಕ್ಕೆ ಬರುತ್ತೋ, ಹಾಡೋರು ಯಾರ್ಯಾರು ಹಾಡ್ತಿರೋ ನೀವೆಲ್ಲ ಹಾಡಿ, ಹಾಡೋರಿಗೆ ಬೇರೆಯವ್ರಿಗೆ ಹಾಡುವುದನ್ನು ಕಲಿಸಿಕೊಡಿ. ಈ ರೀತಿ ಒಬ್ಬೊಬ್ಬರನ್ನು ಒಂದೊಂದು ಕೆಲಸಕ್ಕೆ ನೇಮಿಸ್ತಾ ಇದ್ದರು. ಬೇರೆ ಬೇರೆಯವರಿಗೆ ಹಾಡೋದನ್ನು ಕಲಿಸಬಹುದು. ಕೆಲವರು ಹೂಗಳನ್ನು ತಗೊಂಡು ಬನ್ನಿ, ತೋಟಗಳಿಂದ ಎಲ್ಲ ಹೂಗಳನ್ನು ತಗೊಂಡು ಬನ್ನಿ, ಅದಕ್ಕೆ ಯಾರು ಸಾಧ್ಯವೋ ಅವರು ಮಾಡಬಹುದು ಆ ಕೆಲಸ. ಹೂಗಳನ್ನು ಪೋಣಿಸಿ ಮಾಲೆ ಮಾಡಬಹುದು, ಅದು ಬೇರೆಯವರು ಮಾಡಬಹುದು. ಆಮೇಲೆ ದೇವಸ್ಥಾನದಲ್ಲಿ ದೀಪವನ್ನು ಹಚ್ಚಬೇಕು, ದೀಪವನ್ನೆಲ್ಲ ಬೆಳಗಿಸೋದಕ್ಕೆ ಅದನ್ನು ಶುದ್ಧ ಮಾಡಬಹುದು, ಮತ್ತು ಎಣ್ಣೆ ತರಬೇಕು. ಇಂತಹ ಕೆಲಸವನ್ನು ಪ್ರತಿಯೊಬ್ಬರ ಕೈನ ಯಾರ್ಯಾರಿಗಾಗತ್ತೋ ಆ ಥರ ಮಾಡಿಸ್ತಾಯಿದ್ರು. ದೇವಸ್ಥಾನವನ್ನು ಶುದ್ಧಪಡಿಸುವುದು, ಗುಡಿಸುವುದು, ಮತ್ತು ಒರೆಸುವುದು, ಇಂತಹ ಕೆಲಸ ಮಾಡೋದು, ದೇವರ ದೀಪಕ್ಕೆ ಬತ್ತಿಯನ್ನು ಮಾಡುವುದು ಇಂತಹ ಕೆಲಸಗಳು, ಮತ್ತು ಎಣ್ಣೆಯನ್ನು ಒದಗಿಸೋದು, ಈ ಥರ ನಾನಾ ಕಾರ್ಯಗಳನ್ನು ಯಾರ್ಯಾರಿಗೆ ಯಾವ್ಯಾವುದು ಸೂಕ್ತವೋ ಹಾಗೆ ಅವರಿಗೆ ನಿಯಮಿಸಿ ಅವರಿಗೂ ಕೂಡ ದೈವಭಕ್ತಿ ಹೆಚ್ಚಾಗುವಂತೆ ಮಾಡೋದಲ್ಲದೆ ಅವರಿಗೆ ನಾವು ಶಿವಸೇವೆಯಲ್ಲಿ ಮಾಡಿ ಬಾಗಿಗೊಂಡು ನಾವು ಧನ್ಯರಾದವು ಅಂತ ಅವರಿಗೆ ಭಾವನೆ ಬಂತು. ಈ ರೀತಿ ಇವರು ಎಲ್ಲ ಜನರಲ್ಲಿಯೂ ಶಿವಭಕ್ತಿಯನ್ನು ಹೆಚ್ಚಿಸಿ ತಾವೂ ಹೆಚ್ಚಿನ ಶಿವಭಕ್ತರಾಗಿ ಕೊನೆಗೆ ಮುಕ್ತಿಯನ್ನು ಪಡೆದರು ಅಂತ ಚರಿತ್ರೆ ಹೇಳುತ್ತೆ. ಈ ಇವರ ಚರಿತ್ರೆಯಿಂದ, ಅಂದರೆ ಈ ಗಣನಾಥ ನಾಯನಾರ್ ಅವರ ಚರಿತ್ರೆಯಿಂದ ಈ ವಿಡಿಯೋವನ್ನು ನಾನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮತ್ತೆ ಎಲ್ಲರಿಗೂ ನಮಸ್ಕಾರ.
1: ಓಂ ನಮಃ ಶಿವಾಯ. ಡಿಯರ್ ಯೂಸರ್ಸ್ ಆಫ್ ಶೈವಂ ಡಾಟ್ ಆರ್, ವಿ ಆರ್ ವೆರಿ ಮಚ್ ಡಿಲೈಟೆಡ್ ಟು ದಟ್ ಯು ಆಲ್ ನೋ ದಟ್ ಡ್ಯೂ ಟು ದ ಶವರ್ ಆಫ್ ಗ್ರೇಸ್ ಫ್ರಮ್ ಅಲ್ಮೈಟಿ ಲಾರ್ಡ್ ಶಿವ ಅಂಡ್ ದಿ ಕಂಟಿನ್ಯೂಸ್ ಸಪೋರ್ಟ್ ಫ್ರಮ್ ಎಸ್ಟೀಮ್ಡ್ ಯೂಸರ್ಸ್ ಲೈಕ್ ಯು, ಅವರ್ ಶೈವಂ ಡಾಟ್ ಆರ್ ವೆಬ್ಸೈಟ್ ಹ್ಯಾಡ್ ಪಾಸ್ಡ್ 26 ಸಕ್ಸಸ್ಫುಲ್ ಇಯರ್ಸ್ ಆಫ್ ಸರ್ವಿಸ್ ಇನ್ ದ ವರ್ಲ್ಡ್ ಆಫ್ ಶೈವಂ, ಆ್ಯಂಡ್ ಇಟ್ ಈಸ್ ಆಲ್ ಸೆಟ್ ಟು ಸಸ್ಟೈನ್ ದ ಸೇಮ್ ವಿತ್ ಲಾಟ್ ಮೋರ್ ನ್ಯೂ ಫೀಚರ್ಸ್ ಇನ್ ದ ಫೋರ್ಥ್ ಕಮಿಂಗ್ ಇಯರ್ಸ್ ಆಸ್ ವೆಲ್. ಆ್ಯಡಿಂಗ್ ಟು ದಟ್, like one more diamond embedded to the golden crown, we are pleased to inform the existence of a new radio, Shiva Tattvam, specifically designed to telecast Shaiva discourses. It's a humble request to you to listen that as well and extend your support. Now you can listen all the Shaiva discourses being scheduled in Shaiva Lahari and Thiruneriya Tamilosi radios in Shiva Tattvam radio only. Thanks for your esteemed support. ಓಂ ನಮಃ ಶಿವಾಯ.
3: ಓಂ ನಮಃ ಶಿವಾಯ.
4: ಯು ಆರ್ ಲಿಸ್ನಿಂಗ್ ಟು ಶೈವಂ ಡಾಟ್ ಆರ್ಗ್ ರೇಡಿಯೋ, ದಿ 24/7 ಸ್ಪಿರಿಚುವಲ್ ಚಾನಲ್ ಫ್ರಮ್ ಶೈವಂ ಡಾಟ್ ಆರ್ಗ್.
3: ಓಂ ನಮಃ ಶಿವಾಯ.

ಸದಾಹಿತ್ಯಕ್ಷೈರಾಧಮನಪ್ರಿಯಾವರ್ತನೆ ಭೂತ್ವಾ ಪರಮಿಂಧೇ ಬ್ರಹ್ಮಾಧರಸ್ಯಮನಿಧ್ಯೈ ನರಗೇ ಅನುಪ್ರಹೇ ಹರಗಚ್ಛಿತೋ ವಾಯೇಯ ಯಜ್ಞಿಹೋತ್ರಂ ಚರಪ್ರಹೇ ಯಜ್ಞಂ ಯಚ್ಛಿಂದ್ಯಾರೆ ರತ್ನಾನ್ನಾನಪ್ರಹತ್ಯಂ ಯಜ್ಞಸದಂತತ್ಯೈ ಅಪೋಜನೈರೆ ಅಲಪಶಕ್ತೈವ ರೂಪಮಕಃ ಬ್ರಹ್ಮವಾದಿನಾ ಪದಂತೆ ಅಗ್ನಿಹೋತ್ರಪ್ರಾಯಣ ಯಜ್ಞಾನಾಃ ಇಂದ್ರಾಯಣಮಗ್ನಿಹೋತ್ರವಿಷೇ ತತ್ವೋ ವಾ ಅಗ್ನಿಹೋತ್ರಸ್ಯ ಪ್ರಾಯಣಂ ಅಗ್ನಿಹೋತ್ರೈ ಯಜ್ಞಾನಾಃ ಸತ್ಯಂಜಗೀರುಧಃ ಅಂತರಿಕ್ಷಮಾಗ್ನೇಯಧಂ ವಿರೋಧ ವಿದ್ವಾಂ ಯಜ್ಞಃ ಪ್ರೋಕ್ಷಣಯಃ ಓಷಧಗಾವಹೇ ಪರಸ್ಪದಗ ವಿದ್ವಃ ವಿಜಃಪರಿಗಣಃ ಆದಿತ್ಯೋಯೋಗಃ ಯಜಮಾನ ಪಶು ಸಮುದ್ರೋಪವೃತಃ ಸಂವತ್ಸರತ್ಮಕಾಕಾರಃ ಕರ್ತಾರಾಹಿಲಾಗ್ನೇ ಸರ್ವಮೇವ ದೃಶ್ಯಂ ದತ್ತಂ ಭವತಿ ಚಿತ್ಸಾಗಿಂ ಜುಹೋತಿ ಸಾತ್ವಿನೇವತೇನ ದಕ್ಷಿಣ್ಯಾಂ ಕುರುತೆ ಹೆತ್ರಾತಃ ಅಹದೇವತೇನ ದಕ್ಷಿಣ್ಯಂ ಕುರುತೆ ಹೆತ್ರತೋ ದದಾತಿ ಸಾ ದಕ್ಷಿಣಾ ಯಾವಂತೋ ವೇ ದೇವಾಹುತಮಾದನ್ ಹೇ ಪರಾಭವನ್ ಸೇದರಗ್ನಿಹೋತ್ರಸ್ತೇವಸಮಪದಾಯಾಜಿಭವ ಅಗ್ನಿಹೋತ್ರಂ ವೈ ದೇವಾಗ್ರಹಾನಾಂಜುಷ್ಕೃಮಪಶ್ಯಂತಿಜಿಹೋತಿ ರಾತ್ರಿಯಜಮಾನಸ್ಯಾಪರಾಭಾವಾಯ ಹೇತ್ರಾತಃ ಅನ್ನಯೇವ ತದ್ಭಿರಾಜ್ಯಾಯ ಯಜಮಾನಸ್ಯಾಪರಾಭಾವಾಯ ಹೇತ್ರಗೋಷ್ಣಾಗೆ ಭುಜಮೇವ ತದೆ ಪಶುಗಾಸ್ಮಾಗ್ನಿಹೋತ್ರಂ ಮಿಥುನಂ ಹೇದ ಸ ಪ್ರಜಾಪತಿ ಮಿಥುನೇ.

ಶಾಸ್ತ್ರವಿದೆ. ಪ್ರಾಣಾಪಾನಾಭ್ಯಾಮೇವಾಗ್ನಿಕಂ ಸಮರ್ಪಯತೆ ಸಂಚರ್ಷಕ ಪ್ರಾಣಾಪಾನಾಭ್ಯಾಹಂ ಭವತಿ ಏವಂ ವೇದ ಸೌವಾಯುರಧ್ವನಿ ಹನುಮಾನ ಭಜಗಮಿತೆ ಕೆಲ ಎಡಗಾರಿವ ಪಚ್ಚೇತೆ.

ಮದ್ವಿಹೇಧೋಜಕ್ಷಾಮಶಾಭೋಜನಸ್ಕಿಂಜಶ್ಚರಾಜಾಪಾರ್ಥೀವಶ್ಚಗತಶ್ಚೇಷಂಭಗ ವಿಶ್ವಜ್ಯಂ ಲಕ್ಷೇಣ ಇಂದ್ರಹಸ್ತೆ ವಿಶ್ವಾಜುರ್ಯದೇವಿಂದ್ರಣ ಸ್ವಸ್ತಿ ಶತ್ರುತೋರಿಯಾಜೃಹೀವೃದ್ಧ್ಯಾ ಆಗಾಧಾನ್ಯಾರಿಯಾಗೋ ವಜ್ರ.

ಯಶ್ವಸ್ವತೋ ಅದಾಶೋಗಯಶ್ಚ ಪ್ರಯಂತಾ ಹೇತುಶ್ರೀತನಾಯ ವೇದ ಸ್ವಕ್ಷಿಂದ್ರಪುತ್ರಮಾವಸ್ತಶ್ರೂರಮಾತಮಾತಮರಿಯೇ ದಾಸಂ ಯಕ್ಷಸ್ಥಂ ಕುಲವನ್ಯಸ್ಮಾರಂಭ ಆರ್ದ್ರುನೇಯಾಯ ಶಿಕ್ಷನ್ ಸಂಭ

ಸೋರ್ಯಂ ಸಪತ್ಯೇತಾಯ ಸೂರಾಯ ವಿಶ್ವಚಕ್ಷಸೆ ಹರಿಷ್ಕಮ್ಮಸ್ಮಲೋಚನಾಯಂತೋ ಅಗ್ನಯೋ ಯಥಾ ಸರ್ವಿಶ್ವದರ್ಶನೋ ಕಷ್ಟ ವಿಧೋರಿಯ.